ಆಚಾರ್ಯರಿಗೆ ತಿರುಗಿರದ ಕಥಾ ಬೆಂಧ ಜುಮಕು ಜುಮಕು ಜನ ಜುಮಕು ಜನ ಜುಮಕು ಜುಮಕು ದಿಂಧ ದಿಂಧ ಆ ಜುಮಕು ಜುಮಕು ದಿಂಧ ಇಂದ ಸಹರಿಗ.